ಐಸಿಸ್ ನ ನಾಯಿ ವದೇಕನ ತ್ರಬಿಲ್ ಬ್ರೀಬಹು ಇಸ್ಮ ಕಕ ಸಿಪ್ಸ್ಮ ಯೌಹ್ ಕದೇ ಕಯಂಗರ ಬಲ್ ಕೋನ್ಸುಲ್ ತಲುವಯ ಯಂಗ್ ಸ್ಯೂನ ತಸ್ಬಯರ ಬಾರ್ಯೋ ಜಿಸ್ ನೊವೆ ದೆ ಹೂಲಿಯೋ ಕೂಲು ಅತ್ಲ ಮಾವುರ ಕ್ಲರ್ ಮಾವನ್ ಬಕತ್ ಉತ್ಲ ಕೊಲೋರ್ ಕ ಪಿಹಿನಿ ಬೇರ್ಹಿ ಕ ಪಿಹಿನಿ ಬ್ರೀಸ ಯಂಗ್ ಬಹರ ದಿಮಿಸ್ನ ರೋತುಲು ಕುಂಬ್ರೀಸ ಲತ ಸೈತ್ರ ಮೆಡಿಸಿನ ಅನ್ಸೆಸ್ಟ್ರಲ್ ಅನ್ನುಂಬ ತೆನ್ ಕುಮುಲ್ಬನ್ಸ ತಿಂಕಿ ಪಲಿ ವನ್ ಮೋಹಿನಿ ಮಿಸ್ಕಿತು ವನ್ಯಪ್ತಿ ಬೀಲಕತ್ ಐಸಿ ಕಪ್ರಿ ನಾಮಿನಿತ್ ಇಸ್ಪೆಲ್ ನನಿ ಬೀಲರ ಐಸೈಸ್ನ Muy buenas tardes a toda la persona que me escuchan en esta tarde de hoy. Yo estaba hablando en mi lengua de Miskito y ahora yo se lo voy a hablar todo en lengua de mestizo. Primeramente, yo le mandaba saludo a los distancias largo, a los distancias cerca,